0: ಇತ್ತು ಟಾಡಿ ಲಗುರಕ್ಕೆ ಡರಿ ನಗರ ಬಗೆನ್ ಬಿಹಾರ್ ದಿ ದುನಿಯಾ ದಿ ಇಂಡಿಯಾ ಉತ್ತರ ಹರ ಪಂಡ ತಲಾ ನಿಪಾತಿ ಲಾಗು ಇತ್ತು ಬರಿಕುತ್ನ್ಯ ಕಾಮಿ ಸಾಜಿ ಕಾನು ಅವಂಚಾರ ಡಾನ್ ತಿಸ್ ಕುಸಿ ಡಾಲಾ ಮಚಾರ ಸ್ಪೋಟ್ ಲೈಟ್ ಯಂಗ್ ಬರಿಕುತ್ತೀನಿ
1: ಸ್ಪಾಟ್ಲೈಟ್ ದಿಸ್ ಇಸ್ ಆಕಾಶವಾಣಿ. In the program Spotlight, now we bring you a discussion on